ತಿರುಕಿನಿ ಉತ್ಪದ ಖಾನ್ ಬಹುರ ಹಚ್ಚದೀನಿ ಕಹು ಫೂಲ ರಾಜ ಹುವೇ ಬೈಠಾ ಕಹು ಸುಟ ಪಹ ಶಂಕರ ಕೈಠಾ ಸಿಗ್ರೀ ಶ್ರೇಷ್ಠ ಲಿಖಾಯ ಚಂ ಪಹಯಾ ಜುಗಾ ಸ್ವರೂಪ ಸ್ವಯಂ ಪಹಯಾ ಬ್ರಚ್ಛಾ ಮೇರಿ ತುಮ ಕರೋ ಸಿಖ್ಯ ಉಬಾರ ಸಿಖ ಸಂಗರೋ ದುಷ್ಟ ಜಿತೇ ಉಠಪತ ಉತ್ಪಾತಾ ಸಕಲ ಮಲೇಶ ಕರೋ ರಣ ಕಹತಾ ಜೇ ಸ್ತು ಹಿತಮ ಸರಣಿ